0: Missinippi Atchimowin is brought to you in part by the Government of Canada with a funding contribution from Canadian Heritage, Indigenous Language and Culture Program.
1: Εγώ, η ακόμα redefining mining is the Gattago. Εγώ είδω σε μιστά η αποτσίτα της γιγωτίου μα Ντένεσεν. Εγώ είδω σε μινίτο, εγώ είδω σαν μα. It's more than a catchphrase, το όγωμα. It's a commitment. Εγώ, εγώ αν μη δω σαν μα για developing the Wheeler River project της διγάτη. Εγώ το όμα γιουίτ νόγωτα σε σκάτσον. Εγώ είσαι γιουά γιουίτα με το όγωτα. Εγώ είγε μιχτσίτ σε καν διγάτη σε την όγ. Εγώ μην άνεγε local groups. Εγώ είσαι για χάτα γόμα, κίγωια, για γουτσάνεμα, ISR mining method. Εγώ είσαι νόας μίστα έννοιμα, εγώ γουίδα, Ντένεσεν, γίσναν τούτα γό, για γουνιούσα, για γουνιχούτσι. Concerns καλιά τσι μάνα δεσαι τνό, εγώ κίγωια γανουχτή γουίτσι γήμουτσι, εγώ τάνσι γίσμα με τον ειδίτα γό. Για γουμα, Ντένεσεν, κιντόπινι γουα γίσάνεμα, για γουνιχούτσάνε λίγο μίστα έ. Kiwaya ni gagi pa pita wao. Listening and responding ito ito mana. Yago ane misa, yago si isi, witi witi, yago ni gogo, Ndénesēn. Yago mina nama redefining mining. Yago kia bato ma mstaigi waga gigi skidihtin. Mamahta wapa chichiga ni gito tine. Redefiningmining.ca.
2: Askema naya ki wani dihtamaktan tahomataki We chihi gawiya. Gi spiniti saya mini 211. Iya kuni kan negaya kagi kiskin oh tahe gua gitu kui odet saho gua tanti di tohtin awina taya miha tapu aya na tohi gua aya kagi suwi chihi gua tas konstanta aya tamis kaman mi choina po aska he kan tahe kagi kawisimuin we chihi wiwin. Muda mina ya, ya gitu kan nama. Kau mina muda ya, tahat tamakuti saya mina. Kau mina pukis pita gaya mua ya, kau itu besar dek. Kau tahaya kan dek tuan dah tuan tanti pukuh mita napi tus ayam muin oh ya, skidih tak kau ikut tahi. Ya hut nak kau ni ayam muin nak api ayam kuti gaya saya mina no ya kau. Kaki ayam insos kau ayah agak cik kaki text tuin ayah 211. Agak cik mina nanti itu ti Dan topi kita hamil nomor 211saskatchewan.ca. Dah nama kita masih naik atau tan sih tegi suwi cehi sekolah. 211 Saskatchewan ikut tohoma. Tegi uch macu cehi gawin hi sekolah. 211 Saskatchewan ikut tohoma. Tegi uch macu cehi gawin. Pemacih tata nehe ya wewin. Ya gua mama wewin ikut meni gua stik. Ya gua opi sim nista no aina ni usap ikut nista negi gam tata usap lagi macam September the 28th and 29th. Gua ya gua nego gua mana gas tajik. The YXE Cree Speaker Society. So ya gua mama wewin ni titi tajik. Dakota Dunes Resort, Whitecap Dakota Nation, Chigaya Saskatoon. Kutima ni toh tiogih dia ya. Kiskino hamagi win no hoka nagatidista hoga gatidista ho. Tipahamato ino kagatidista hoga mana chitachik hoka no tini hiluichik. Uskaya gitohtiwak, ugskino hamagi wak. Yago hogo mi de managi wak kosa shoata hoi tohtiwak kota homa ma opuin. Kiabichachimuin, otigiga miskin, YXE, Cree Speaker Society.ca. Agachi oti isamasanahigi, satutusis@gmail.com.
3: This is Missinippi Atchimowin on NBC.
2: A noch mana maga niogi sigau ego nista na nio sapa gemau yagwa wani mitta hamu ipisim September the 24th, 2026. Yagwa mina nigi gachit nao nistao Henry Rat o tiwapan saga higanik Morning Lake itamagbana. Yaga da si munanu gego miko akaw ya chmushchako shiyeko taha chmuini a noch kagi ksipayak kigan tohtawa na maga. Niistä yki nohti kagui tsemittään tämän sitten kagui sniipin siti tiiti mitään omaa ja ottaakaan niin pihkuin aaspuopäänkin kiimah maa kohe kun näin uiskottiin vahe ja mä kannukkaan niin pihkuin tämän si mä minskai kun tiisim tämän si tämän sit tuki sikitsik minä ja mä sko siiminä kuin Alt Price joka minä tämän si kohsin hän tavi tihtsikään on nohtsaa että kuakko maa ja se on aikin sinne tekee että musta olisi ja joku nehän ei kikua ja
4: tietenkin mä en määrä mitä töitä ikäi vuonna keskustuttavia Ehe nippi nuhutse, mä ne maaga, ikoiski steijoni joa dittään, mä maaga, nä naskumani joa, jotsema mä, että nekin ikotiskottiin, joka kakustaa